0: ಸಂತ
1: ಮಿಲ್ಗರೋ ವಿಚಾರ
0: ಏಕ ಶಿವನಾದಾರ ಅವರು ಪಾವ ಸಬ ಮೀತ ಬಸಾರ
1: ಅನುಭವರಿಂದ ಮೇ ಉತ್ತಾರ
0: ಕರಣ ಕಾರಣ ಸೋ ಪ್ರಭು ಸಮರ್ಥ
1: ಏಕ ಗೋ ನಾಮ ಅರ್ಭತ
0: ಏ ತನ್ನ ಸಂಚೋ ಹೋವೇ ಭಗವಂತ